0: ತಮ್ಮ ಮೂಲಕ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊಂತ ಇದ್ದೀನಿ, ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಇಲ್ಲ ಇಲ್ಲ ಅನ್ನೋದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನ್ ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದರೂ ಒಂದು ಸೈನ್ ಮಾಡಿದ್ದೀನ, ಒಂದು ಆದೇಶ ಕೊಟ್ಟಿದ್ದೀನ? ನನ್ನಿಂದ ಏನಾದರೂ ಒಂದು ರೂಪಾಯಿ ಆದರೂ ನನ್ನಿಂದ ಬಂದಿದೆನಾ? ನನಗೆ ಹೋಗಿ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು.
1: ಅವರು ಮನಸ್ಸಿಗೆ ಬಹಳ ನೋವಾಗಿದೆ, ಯಾಕೆಂದ್ರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ ನಾಲ್ಕು ಬಾರಿ ಗೆದ್ದಂಥ ಅವನೊಬ್ಬಂಗೆ ಬಿ ಜೆ ಪಿಯವರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ, ಎಲ್ಲರೂ ಕೂಡ ಇವತ್ತು ನೋವು ಉಂಟಾಗಿದೆ.
2: ಸರ್, ಇಟ್ ಈಸ್ ಎ ವೆಲ್ಕಮ್ ಮೂವ್ ಬೈ ನಾಗೇಂದ್ರ. ಆಕ್ಚುಲಿ ಈಸ್ ಎ ಸ್ಕೇಪ್ ಗೋಟ್, ಈಸ್ ಎ ಸ್ಕೇಪ್ ಗೋಟ್. ನೌ ದಿ ಪ್ರಾಬ್ಲಮ್ ಈಸ್ 187 ಕ್ರೋರ್ ರುಪೀಸ್ ಹ್ಯಾಸ್ ಬಿನ್ ಮಿಸ್ಯೂಸ್ಡ್ ಇನ್ ದಿ ವಾಲ್ಮೀಕಿ ನಿಗಮ್. ಸೊ ದಟ್ ಈಸ್ ಆಕ್ಚುಲಿ ದಿ ರೆಸ್ಪಾನ್ಸಿಬಲ್ ಪರ್ಸನ್ ಈಸ್ ಮಿಸ್ಟರ್ ನಾಗೇಂದ್ರ, ಬಿಕಾಸ್ ಈ ಈಸ್ ಎ ಮಿನಿಸ್ಟರ್. ಹಿ ವೆಂಟ್ ಟು ಜೈಲ್ ಬಿಕಾಸ್ ಆಫ್ ದಟ್. ನೋ ಕ್ಲೀನ್ ಶೀಟ್ ಹ್ಯಾಸ್ ಬಿನ್ ಗಿವನ್ ಬೈ ದಿ ಲಾ ಆಫ್ ಕೋರ್ಟ್. ಇಮಿಡಿಯೇಟ್ಲಿ ದೇ ಹ್ಯಾವ್ ಟೇಕನ್ ಅಗೇನ್ ಟು ದಿ ಮಿನಿಸ್ಟ್ರಿ. ವೈ ವೈ ದಿ ಹರಿ? ಬಿಕಾಸ್ ದೇ ಯೂಸ್ಡ್ ಆಲ್ ದೀಸ್ ಅಮೌಂಟ್ಸ್ ಫಾರ್ ದಿ ಬೆನಿಫಿಟ್ ಆಫ್ ಕಾಂಗ್ರೆಸ್ ಪಾರ್ಟಿ.
3: With that, it's time for us to slip into a short break, but don't go anywhere. After the break, we get you the patch-up that's happened between Kangana Ranaut and Baba Ramdev.
4: Across the country, he has tracked the pulse of power from Washington to Korea. Witnessed history being made in global capitals and conflict zones, brought clarity to complex issues of national security and international affairs. Aditya Raj Kaul, covering international affairs like no one else, only on NDTV Network. 3 decades of watching the world change. Asking the questions that couldn't wait. Of telling the stories that couldn't be ignored. Of holding the line when it mattered most. Times change, our purpose doesn't. NDTV 24/7 is now NDTV, when it really matters.

0: grams. 149, what we are given to understand, have now safely moved to Nepal, and then they'll be coming to India, is what we are given to understand.
1: Yeah, thank you very much for getting us those updates. And while we're talking about the Ministry of External Affairs, let's also tell you how the MEA is keeping a very close watch on Nepal. They've said that the situation in flood-hit Nepal remains dynamic, with India continuing to coordinate with Nepalese authorities to locate and assist its citizens. The MEA spokesperson has said there are 84 Indian nationals who have been rescued so far. There are 33 workers, among which are 63 workers, I beg your pardon, who were working at the Trishuli hydropower project, and 21 Tamil Nadu pilgrims who returned safely to India. However, around 290, nearly about 300 Indians are still uncontactable, with disrupted communication lines making it too difficult to establish the contact with people in the affected areas. Here's what the Ministry of External Affairs and the External Affairs Minister had to say on the matter earlier today.
2: I received a group of people, Indians, who had gone on pilgrimage Kailash Mansarovar, and they had been rescued after the floods. So they were brought back to Kathmandu. They were rescued by the Nepali army, then our embassy arranged for them to come back. So I just came to meet them and, shared our great relief that they were safe and sound, learned from them about their experiences. They were taken to Kathmandu, then our embassy has arranged for them to come back to India by the flight which has just come in. So I want to say right now, we are still very much focused on contacting all the Indians who are dead. We believe little more than 300, exact number keeps going up and down. About 315 Indians are still not been contacted. Roughly about 85 Indians have been rescued from various places, including this group of 21 people who have just arrived.
1: And the other story that's making headlines, Sonia Gandhi's memoir Belonging has hit a major publishing hurdle, with Penguin India saying it will not publish the book. According to Congress sources, the objections center on three sensitive themes. Number one, China's border incursions. Number two, Prime Minister Modi's policies. And the third one, RSS's political influence. Now, these are the sections Congress claims that the publisher wanted changed or removed. Congress's Ashok Gehlot has called this episode a murder of democracy and questioned as to why the truth should be hidden from Indians. Official Kerala Congress and NSUI handles have posted posters taking a dig at Penguin India, alleging the publisher caved under pressure. But Penguin has a different version, saying their fact-checking is a normal part of the publishing process and that it reminded willing and keen to publish the book.
3: Author Sonia Ji, jiska jaise hi announcement hua 10 November ko wo prakashit hogi pustak. पूरे देश के अंदर एक इंतज़ार होने लग गया कब पुस्तक आएगी. अचानक ये खबर आई जिससे बहुत सबको धक्का लगा कि पेंजिन इंडिया का जो पेरेंट कंपनी है वर्ल्ड वाइड, वो तैयार है छापने के लिए पुस्तक को. तो क्या कारण है कि इंडिया का जो उनका ऑफिस है वो इंडिया में छापने के लिए तैयार नहीं है. सोनिया जी जो लेखक है उनसे पूछा गया कि हम कुछ अंश हटाना चाहते हैं, वो कैसे स्वीकार करती, मना कर दिया उन्होंने. मुख्य बात यह है अब जो है, क्योंकि चाइना के ऊपर, मोदी जी के ऊपर, आरएसएस पे कुछ कमेंट होंगे उसके अंदर, इसलिए इनको तकलीफ हुई होगी. तो कहाँ डेमोक्रेसी रही फिर.
4: इट्स नॉट अ मैटर ऑफ बोइंग डाउन, इट्स अ मैटर ऑफ शेम. Great shame that even in writing a book, of course it is being written by someone else, you are not placing the facts and figures, and that's why the publishers are not ready to publish it, because the verification has to be done, the credibility has to be maintained of the publisher. सो सैड, इतनी मेहनत से किताब लिखवाया था, अब छपेगी भी नहीं।
1: Karnataka's political corridors are buzzing after B. Nagendra's exit. The Karnataka cabinet has two vacancies. The big question now is who steps in? B. Nagendra, now former minister of Karnataka, broke down while announcing his resignation in a press conference in Bengaluru. The former minister has rejected the scam allegations, insisting his exit is a personal decision. He also accused the BJP and the JDS of political targeting and trying to mislead the public. The BJP claims that Nagendra was made the scapegoat but welcomed his decision to step down.
5: If you could tell us, was anything communicated from the high command to you, sir? You since have taken this decision.
6: I take my own decision.
7: Okay. Issue na itkonda avaru ivattu ಆ ಪಾದಯಾತ್ರೆ ಮಾಡಿಕೊಂಡು ಹೊಂಟಿದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತು ಏನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸಲಿಕ್ಕೆ ತಾವು ಪ್ರಾರಂಭ ಮಾಡಿದಿರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ಒಂದು ಸುಳ್ಳನ್ನೇ, ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುಗ್ಧ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ, ಈ ಮನುಸ್ಮೃತಿಯ ಒಂದು ಮನುವಾದಿಗಳು. ಒಬ್ಬ ದಲಿತರ ಮೇಲೆ ಬರಬಾರ್ದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರ್ದು ಅಂತ ಒಂದು ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂತ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಇಲ್ಲ ಇಲ್ಲ ಅನ್ನೋದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನ್ ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದರೂ ಒಂದು ಸೈನ್ ಮಾಡಿದ್ದೀನ, ಒಂದು ಆದೇಶ ಕೊಟ್ಟಿದ್ದೀನ? ನನ್ನಿಂದ ಏನಾದರೂ ಒಂದು ರೂಪಾಯಿ ಆದರೂ ನನ್ನಿಂದ ಬಂದಿದೆನಾ? ನನಗೆ ಹೋಗಿ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು.
8: ಅವರು ಮನಸ್ಸಿಗೆ ಬಹಳ ನೋವಾಗಿದೆ, ಯಾಕೆಂದ್ರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ ನಾಲ್ಕು ಬಾರಿ ಗೆದ್ದಂಥವನೊಬ್ಬಂಗೆ ಬಿ ಜೆ ಪಿಯವರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ, ಎಲ್ಲರೂ ಕೂಡ ಇವತ್ತು ನೋವು ಉಂಟಾಗಿದೆ.
9: ಸರ್, ಇಟ್ ಈಸ್ ಎ ವೆಲ್ಕಮ್ ಮೂವ್ ಬೈ ನಾಗೇಂದ್ರ. ಆಕ್ಚುಲಿ ಈಸ್ ಎ ಸ್ಕೇಪ್ ಗೋಟ್, ಈಸ್ ಎ ಸ್ಕೇಪ್ ಗೋಟ್. ನೌ ದಿ ಪ್ರಾಬ್ಲಮ್ ಈಸ್ 187 ಕ್ರೋರ್ ರುಪೀಸ್ ಹ್ಯಾಸ್ ಬಿನ್ ಮಿಸ್ಯೂಸ್ಡ್ ಇನ್ ದಿ ವಾಲ್ಮೀಕಿ ನಿಗಮ್. ಸೊ ದಟ್ ಈಸ್ ಆಕ್ಚುಲಿ ದಿ ರೆಸ್ಪಾನ್ಸಿಬಲ್ ಪರ್ಸನ್ ಈಸ್ ಮಿಸ್ಟರ್ ನಾಗೇಂದ್ರ, ಬಿಕಾಸ್ ಈ ಈಸ್ ಎ ಮಿನಿಸ್ಟರ್. ಹಿ ವೆಂಟ್ ಟು ಜೈಲ್ ಬಿಕಾಸ್ ಆಫ್ ದಟ್. ನೋ ಕ್ಲೀನ್ ಶೀಟ್ ಹ್ಯಾಸ್ ಬಿನ್ ಗಿವನ್ ಬೈ ದಿ ಲಾ ಆಫ್ ಕೋರ್ಟ್. ಇಮಿಡಿಯೇಟ್ಲಿ ದೇ ಹ್ಯಾವ್ ಟೇಕನ್ ಅಗೇನ್ ಟು ದಿ ಮಿನಿಸ್ಟ್ರಿ. ವೈ ವೈ ದಿ ಹರಿ? ಬಿಕಾಸ್ ದೇ ಯೂಸ್ಡ್ ಆಲ್ ದೀಸ್ ಅಮೌಂಟ್ಸ್ ಫಾರ್ ದಿ ಬೆನಿಫಿಟ್ ಆಫ್ ಕಾಂಗ್ರೆಸ್ ಪಾರ್ಟಿ.
1: With that, it's time for us to slip into a short break. But don't go anywhere. After the break, we get you the patch-up that's happened between Kangana Ranaut and Baba Ramdev.

0: decision. He also accused the BJP and the JDS of political targeting and trying to mislead the public. The BJP claims that Nagendra was made the scapegoat but welcomed his decision to step down.
1: Sir, if you could tell us, was anything communicated from the high command to you, sir? You decided to take this decision?
2: I take my own decision.
3: Okay. Issue na itkonda avaru ivattu ಆ ಪಾದಯಾತ್ರೆಯನ್ನು ಮಾಡಿಕೊಂಡು ಹೊರಟಿದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತು ಏನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸಲಿಕ್ಕೆ ತಾವು ಪ್ರಾರಂಭ ಮಾಡಿದಿರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ಒಂದು ಸುಳ್ಳನ್ನೇ, ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುಗ್ಧ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ, ಈ ಮನುಸ್ಮೃತಿಯ ಒಂದು ಮನುವಾದಿಗಳು. ಒಬ್ಬ ದಲಿತರ ಮೇಲೆ ಬರಬಾರದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರದು ಅಂತ ಒಂದು ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಇಲ್ಲ ಇಲ್ಲ ಅನ್ನೋದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನು ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದರೂ ಒಂದು ಸೈನ್ ಮಾಡಿದ್ದೀನ, ಒಂದು ಆದೇಶ ಕೊಟ್ಟಿದ್ದೀನ, ನನ್ನಿಂದ ಏನಾದರೂ ಒಂದು ರೂಪಾಯಿ ಆದರೂ ನನ್ನಿಂದ ಬಂದಿದೆನಾ? ನನಗೆ ಹೋಗಿ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು.
4: ಅವರು ಮನಸ್ಸಿಗೆ ಬಹಳ ನೋವಾಗಿದೆ ಅವರಿಗೆ, ಯಾಕೆಂದ್ರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ ನಾಲ್ಕು ಬಾರಿ ಗೆದ್ದಂಥವನೊಬ್ಬಂಗೆ ಬಿ ಜೆ ಪಿಯವರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ, ಎಲ್ಲರೂ ಕೂಡ ಇವತ್ತು ನೋವು ಉಂಟಾಗಿದೆ.
5: ಸರ್, ಇಟ್ ಈಸ್ ಎ ವೆಲ್ಕಮ್ ಮೂವ್ ಬೈ ನಾಗೇಂದ್ರ. ಆಕ್ಚುಲಿ ಈಸ್ ಎ ಸ್ಕೇಪ್ ಗೋಟ್. He is a scapegoat. Now the problem is 187 crore rupees has been misused in the Valmiki Nigam. So that is actually the responsible person is Mr. Nagendra, because he is a minister. He went to jail because of that. No clean sheet has been given by the law of court. Immediately they have taken again to the ministry. Why? Why the hurry? Because they used all these amounts for the benefit of Congress party.
0: With that, it's time for us to slip into a short break, but don't go anywhere. After the break, we get you the patch-up that's happened between Kangana Ranaut and Baba Ramdev.
6: Across the country, he has tracked the pulse of power from Washington to Korea. Witnessed history being made in global capitals and conflict zones. Brought clarity to complex issues of national security and international affairs. Aditya Raj Kaul. Covering international affairs like no one else, only on NDTV Network. 3 decades of watching the world change. Of asking the questions that couldn't wait. Of telling the stories that couldn't be ignored. Of holding the line when it mattered most. Times change. A purpose.
0: Welcome back. Thank you for staying with NDTV. Well, in a surprising twist in the fallout between Kangana Ranaut and Baba Ramdev on the occasion of Raksha Bandhan, Kangana has seemingly chosen to put the past behind her, calling it a moment to forgive her brother. Our next report tells you more.
7: A public spat, a few sharp exchanges, and now a Raksha Bandhan truce. Kangana Ranaut and Baba Ramdev have seemingly decided to end their recent feud on the occasion of Raksha Bandhan. It all began when Baba Ramdev took a swipe at Kangana over her Gen Z is gutter generation remark, to which Baba Ramdev criticized her statement as a sign of a spoilt mind and questioned her past and personal life.
8: Swami Ramdev ka yogdan kya hai? Ye desh janta hai. इसलिए मैं ओछे लोगों के बारे में कोई टिप्पणी नहीं करना चाहता।
7: Kangana hit back, accusing Ramdev of crossing every boundary of decency, and then came her sharpest jibe yet. But on Raksha Bandhan, the tone changed. Ramdev shared a message calling for dialogue and to end the hostility, saying that he did not want to escalate the controversy.
9: पिछले दिनों एक विवाद उठा कि भाई स्वामी रामदेव में और हमारी श्रद्धामयी बहन कंगना रनौत में भी कहीं विवाद तो नहीं हो गया, विवाद को संवाद से खत्म करें। आज हम फोन भी लगाएंगे कंगना बहन को और उनको बोलेंगे रक्षाबंधन की शुभकामनाएं।
7: कंगना देन शेयर रामदेव वीडियो ऑन हर इंस्टाग्राम स्टोरीज एंड अपीयर टू एक्सेप्ट द ऑलिव ब्रांच कॉलिंग बाबा रामदेव हर ब्रदर। Kangana wrote that festivities are meant for forgetting mistakes and letting bygones be bygones. From accusations and personal jibes to sweets, forgiveness and a message of dialogue, Kangana and Baba Ramdev have seemingly chosen peace over another round of the public spat.
9: Preeti se aage badhe.
7: Bureau report, NDTV.
0: And finally, the wait is almost over for one of the biggest video game launches in recent times, Grand Theft Auto VI. Years before its release, GTA 6 has already become a global phenomenon. From Vice City to massive online frenzy, GTA 6 is driving gamers down the memory lane. We leave you with this report.
10: It is the most anticipated video game in history. And Rockstar Games has just dropped a massive 26-minute extended look at Grand Theft Auto 6 or GTA 6 directly on Netflix. The footage has set the internet ablaze, but behind the online euphoria, a serious storm is brewing over digital media ownership and platform security. The 26-minute showcase gives an unprecedented deep dive into the fictional state of Leonida, Rockstar's massive satirical take on Florida, from the neon-drenched streets of Vice City to alligator-filled swamps. Literally, hyper-realistic graphics, complex crowd physics, and seamless dual protagonist storytelling. The Netflix presentation has left millions of gaming fans ecstatic.
11: I guess they know we're coming.
12: Yep.
6: More than 13 years in the making since GTA 5, dropping a massive 26-minute showcase on a streaming giant rather than traditional channels marks an unprecedented multi-million dollar marketing pivot.
13: Please, don't fucking move!
6: This strategic power move appears to be designed to reclaim the narrative following devastating cyber leaks that exposed early development code of the game, proving Rockstar and GTA still command global pop culture like no other. Yet this massive showcase follows severe turbulence for the publisher. Compounding the friction, a recent widespread PlayStation 5 network blackout left millions of players logged out of their digital game libraries. That PS5 outrage has now triggered a fierce consumer backlash against the industry's digital-only push. Dedicated fans are taking to online platforms to forcefully demand guaranteed physical disc releases for GTA 6, arguing that publishers should never take away a player's access to a title that they bought and supposedly own.
10: 26 minutes of gameplay footage proves Vice City is bigger and more immersive than ever. But the events from the last couple of weeks prove something else, that gamers still want hard disks in their hands. Whether Rockstar and Sony pay heed to the gamers' rebellion remains to be seen. Well, for now, I'm here in Maximum City, and GTA 6 is all set to launch on Thursday, November 19th, 2026.